ಪವನ ನಾಯಿತಿ ಮಾಮಲೇ ಸಹನಾಯಿತಿ ದುಃಖ ಚಬ್ಬಣ ಚಲನ ರತನ ಸೇ ಸುನಿಯರ ಬಹ ಗಏ ಹೇಡೇ ಮುತೀ ತಾಸೀ ಜಾನೀ ಚಲ ಗಏ ಫರೀದಾ ಬುರೇ ದಾ ಭಲಾ ಕರ ಗੁੱਸਾ ਮਨ ਨਾ ਹੰਡਾਏ ਦੇਹੀ ਰੋਗ ਨਾ ਲਗੇ ਪੱਲੇ ਸਭ ਕਿਛ ਪਾਏ ਫਰੀਦਾ ਪੰਖ ਪਰੌਣੀ